ಮುಕ್ತವಾಂಗಾಂಗಾಮುಕ್ತವಾಂ ರಜವೋತ್ತಮಾಂ ಯಜಾರಜ್ವಾರಜ್ವಾಜ ಯಾಜ ಜಾರಜವೋತ್ತಮಾಂ ಮುಕ್ತವಾಂ ರಜ್ವಾಜ.